ಆಕಾಶವಾಣಿ ಇಂಫಾಲ್ ವಾಹೆಂಗ್ಬೊಮ್ ವಾಷಿಂಗ್ಟನ್ನ ಪಾವು ಪಾಜರಿ ಅಹಾನ್ಬದ ಮರುವೈಬ ಪಾವು ಸಹಿ ಅಮದ ನುಮಿತ್ ಚಾಮ ಕುನ್ಮಂಗಾನಿ ಥಬಕ್ ಪೀಗದಬ ಬಿ ಬಿ ಜಿ ರಾಮ್ ಜಿ ಏಕ್ ಲಿಸಿಂಗ್ ಅನಿ ಕುನ್ಮಂಗ ಭಾರತ್ಕಿ ಕುಂಗಂಗ್ ಸಿಂಗ್ದಂಗ ಸಿದಗಿ ಚಟ್ನಬ ಹೌರಗನಿ ಮಣಿಪುರ್ ಪೊಲೀಸ್ನ ಥಿಹುಂಬಗಿ ಥಬಕ್ ಚಟ್ಟಬದ ಲಾಲೌಬ ಮದಿ ಕುಚು ಕುಲಾಯ್ಕೆಯ ಫಗಲೆ ಅಮಸುಂಗ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಂಗರಂಗ್ ನ್ಯೂ ಡೆಲ್ಲಿದ ತೊಂಗಾನ್ ತೊಂಗಾನ್ಬ ಮಂತ್ರಾಲಯಸಿಂಗಿ ಸೆಕ್ರೆಟರಿಸಿಂಗ ವಾರಿ ಸಾನಕ್ರೆ ವಿಕ್ಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಬಿ ಬಿ ಜಿ ರಾಮ್ ಜಿ ಏಕ್ ಲಿಸಿಂಗ್ ಅನಿ ಕುನ್ಮಂಗ ಭಾರತ್ಕಿ ಕುಂಗಂಗ್ಸಿಂಗ್ದಂಗಸಿದಗಿ ಚಟ್ನಬ ಹೌರಗನಿ ರೂರಲ್ ಡೆವಲಪ್ಮೆಂಟ್ ಮಂತ್ರಾಲಯನ ಹಾಯ್ ಸೆನ್ಬ ಚಹಿ ಕುದಿಂಗಿ ನುಮಿತ್ ಚಾಮ ಕುನ್ಮಂಗಾನಿ ಥಬಕ್ ಪೀನಬಗಿ ಏಕ್ ಅಸಿನ ಭಾರತ್ಕಿ ಕುಂಗಂಗ್ಸಿಂಗ್ದ ಅಹೆನ್ಬ ಶಕ್ತಿ ಪೀರಗನಿ ಆಕಾಶವಾಣಿ ಪೌಮಿನ ಹಾಯ್ ಲೈಬಾಕ್ ಸೆನ್ಬ ತುಂಬದ ಅನೌಬ ಫ್ರೇಮ್ವರ್ಕ್ ಅಸಿ ಚಟ್ನಹನ್ನಬಗಿದಮಕ್ ಸೆನ್ಬ ಚಹಿ ಅಸಿದ ಲುಪಾ ಕೋಟಿ ಲಿಸಿಂಗ್ ಮರ್ಫುದ್ರಾ ಮಂಗ ಚಾತುಕ್ ಮರ್ಫುದ್ರಾ ನಿಥೋಯ್ ಕಾಯ್ಥೋಕ್ತುನ ಥಮ್ಲೆ ಬಿ ಬಿ ಜಿ ರಾಮ್ ಜಿ ಏಕ್ನ ಚಹಿ ಕುಂಚೂರಬ ಹಾನಗಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಎಂ ಜಿ ನರೇಗಾ ಲಿಸಿಂಗ್ ಅನಿ ಮಂಗಾಗಿ ಮಹುತ್ ಸಿಲ್ಲಗನಿ ಲೈಬಾಕ್ ಅಸಿಬು ಲಿಸಿಂಗ್ ಅನಿ ನಿಫು ತರೆಯತ್ ಪಾವಬದ ವಿಕ್ಸಿತ್ ಭಾರತ್ ಒಯ್ಯನ್ನಬಗಿ ಮಿಡಿಯಂಗ್ ಮಖಾದ ಏಕ್ ಅಸಿ ಸೇಂಬನಿ ಸೆಕ್ಯುರಿಟಿ ಫೋರ್ಸ್ ರಾಜ್ಯ ಅಸಿಗಿ ಮಫಂ ಕ್ರಿಯಾದ ತಿಹುಂಬಗಿ ಥಬಕ್ ಚಟ್ಟಬಗಿ ಕೊಂಗ್ಜಂಗಿ ಸರುಕ್ ಅಮ ಒಯ್ನ ಮಣಿಪುರ್ ಪೊಲೀಸ್ನ ಹೌಕಿಬ ನಿಂಥೌಕಾಬ ನುಮಿತ ಇಂಫಾಲ್ ಈಸ್ಟ್ ಜಿಲ್ಲಾಗಿ ಸಂಜೆಲ್ ಲೋಕ್ತಗಿ ಎ ಕೆ ರೈಫಲ್ ಅಮ ತೊಂಗಾನ್ ತೊಂಗಾನ್ಬ ಕೆಲಿಬರ್ಸ್ನಿಗಿ ಮರು ತರ ಮಂಗ 9mm ಪಿಸ್ಟೋಲ್ ಅಮ ಕಂಟ್ರಿಮೆಟ್ ಕಾರ್ಬೈನ್ ಅಮ 36 ಹ್ಯಾಂಡ್ ಗ್ರೆನೇಡ್ ತರಮಾಪಲ್ ಟ್ಯೂಬ್ ಲಾನ್ಸರ್ ಎಸ್ ಎಲ್ ಆರ್ ಅನಿ 0.303 ಐಸ್ ಡಿ ಕರ್ಟಿಜೆಸ್ ತರೇತ್ ಡಿಟೋನೇಟರ್ ತರ ತೊಂಗಾನ್ ತೊಂಗಾನ್ಬ ನೊಂಬೈಸಿಂಗಿ ಮ್ಯಾಗಜಿನ್ ಮಾಪಲ್ನಚಿಂಬ ಫಾಗತ್ಕಿ ರಾಜ್ಯ ಪೊಲೀಸ್ ಕಂಟ್ರೋಲ್ ರೂಮ್ ನಂಗರಂಗ್ ಥೋಕಿಬ ಚೇರೋಲ್ ಅಮದ ಹಾಯ್ ಮಣಿಪುರ್ ಪೊಲೀಸ್ನ ನಂಗರಂಗ್ ಇಂಫಾಲ್ ಈಸ್ ಜಿಲ್ಲಾಗಿ ಖಬೈಶೋಯ್ದಗಿ ಕೆ ವೈ ಕೆ ಎಲ್ ಗಿಮಿಯೋ ಎಮ ಫಾರೆ ಆರ್ ಪಿ ಎಫ್ ಪಿ ಎಲ್ ಎ ಗಿಮಿಯೋ ಎಮಸು ಕಕ್ಸಿಂಗ್ ಜಿಲ್ಲಾಗಿ ಹಿಯಾಂಗ್ಲಂ ಮಯೈ ಲೇಕಾಯ್ದಗಿ ಫಾರೆ ಮಣಿಪುರ್ ಪೊಲೀಸ್ನ ಮಮಾಂಗ್ ಥಾಗಿ ಕುನ್ಮಾಪನ್ದ ಸೌವಂಬುಂಗ್ದಗಿ ಜುಬೆನೈಲ್ ಅಮ ಯಾವ್ನ ಪ್ರಿಪಾ ಕಿಮಿಯೋಯ್ ಅಹುಂಸು ಫಾರೆ ನುಮಿತ್ ಅಸಿಮಕ್ತದ ಬಿಷ್ಣುಪುರ್ ಜಿಲ್ಲಾಗಿ ವಾಂಗು ಸಾವಲ್ದಗಿ ಕೆ ವೈ ಕೆ ಎಲ್ ಗಿಮಿಯೋಯ್ ಅನಿಸು ಫಾರೆ ಮಮಾಂಗ್ ಥಾಗಿ ಕುನ್ಮಾಪನ್ದ ಸೆಕ್ಯುರಿಟಿ ಫೋರ್ಸ್ನ ಜಿರ್ಬಾಮ್ ಜಿಲ್ಲಾಗಿ ಲೈಂಗಾಂಗ್ ಪೋಪಿದ ಕಾರ್ ಅಮದ ಪೊರಕ್ಪ ಕಾನಿ ಕಿಲೋಗ್ರಾಮ್ ಮಂಗಾರೋಮ್ಸು ಫಾರೆ ಹಾಯ್ನ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಚೇರೋಲ್ ಅದನ್ನ ಮಖಾತಾರಿ ಇಂಗ್ ಲಿಸಿಂಗ್ ಅನಿ ಕುಂಟರುಕಿ ಐಸ್ ಎಸ್ ಎಲ್ ಸಿ ಅಮದಿ ಹೈಯರ್ ಸೆಕೆಂಡರಿ ಎಕ್ಸಾಮಿನೇಷನ್ ಸಿಂಗ್ದ ಮಾರ್ಕ್ ಕ್ವಾಂಗ್ನ ಫಂಗ್ಲಬ ಗವರ್ಮೆಂಟ್ ಸ್ಕೂಲ್ಸಿಂಗಿ ಮಹಿರೋಯ್ಸಿಂಗ್ದ ಇನ್ಸೆಂಟಿವ್ ಅವಾರ್ಡ್ ಪೀಗದವರಿ ರಾಜ್ಯಗಿ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಸೇಲ್ಗೆ ಮನಾ ಫಂಗ್ಲಗದಬ ಹೈಯರ್ ಸೆಕೆಂಡರಿ ಎಕ್ಸಾಮಿನೇಷನ್ ಲಿಸಿಂಗ್ ಅನಿ ಕುಂಟರುಕಿ ಸ್ಟೇಟ್ ಲೆವೆಲ್ ಪೊಸಿಷನ್ ಹೋಲ್ಡರ್ ತರಾಮರಿ ಅಮಸುಂಗ್ ಡಿಸ್ಟ್ರಿಕ್ ಲೆವೆಲ್ ಪೊಸಿಷನ್ ಹೋಲ್ಡರ್ ಯಾಂಕೈಮಾಥೋಯ್ಗೆ ಲಿಸ್ಟ್ ಥೋಕ್ರೆ ಲೋಕಸಭಾಗಿ ಎಂ ಪಿ ಅಂಗೋಮ್ಸಾ ಬಿಮೋಲ್ ಅಕೋಯ್ಜಮ್ನ ಸಭಾಪತಿ ಒಯ್ದುನಂಗರಂಗ್ ಇಂಫಾಲ್ ವೆಸ್ಟ್ ಜಿಲ್ಲಾಗಿ ಒಯ್ನ ಚಲ್ಲಿವ ಸೆನ್ಬಾ ಚಹಿ ಎಸ್ಸಿಗೆ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕೋಆರ್ಡಿನೇಷನ್ ಎಂಡ ಮೋನಿಟರಿಂಗ್ ದಿಶಾ ಕಮಿಟಿಗೆ ಅಹಾನ್ಬ ಮಿಫಂ ಇಂಫಾಲ್ಗೆ ಲಂಪೆಲ್ ಪಾಟಲೆಬ ಡಿ ಸಿ ಆಫೀಸ್ಗೆ ಕಾನ್ಫರೆನ್ಸ್ ಹಾಲ್ ಪಂಗ್ಥೋಕ್ರೆ ಸೋಷಿಯಲ್ ಮೀಡಿಯಾದ ಥಗತ್ ಪವಾರೋಲ್ದ ಶ್ರೀ ಬಿಮೋಲ್ನ ಹಾಯ್ ಮಿಫಂ ಅದುದ ಕೇಂದ್ರ ಸರ್ಕಾರನ ಸ್ಪಾನ್ಸರ್ ತೌಬ ಚಾಕೊತ್ ಥೊರಾಂಗಿ ಸ್ಕೀಮ್ಸಿಂಗಿ ಮತಾಂಗ್ದ ಕುಪ್ನ ಯಂಗ್ಸಿನ್ಕಿ